0: ಬಾಗಿಲು ಚಿನ್ನನ್ ಮಂತ್ರನ ಯಾರಲ್ಲನು ಓಲು
1: ಬಾಗಿಲು ಚಿನ್ನ
0: ಕೀನು ಓಲು ಡಜ್ಲಾದ ಕಾಜಿಲ್ ಚಿನ್ನ ಸಹನ ಜಾರಲನು ಓಲು